ಆರಬ್ಧ ಸಂಗೀತ ಸಂಭಾವನಾ ಸಂಭ್ರಮಾಲೋಲ ನೀಪದ್ರಗಾಬದ್ಧ ಕುಳಿಸನಾಥತ್ರಿಕೆ ತಾಮತ್ಪುತ್ರಿಕೆ ಶೇಖರೀಭೂತ ಸೀತಾಂ ಸುರೇಖಾ ಮಯೂಖಾವಳಿ ನದ್ದ